0: wose asase so mpanfuo nyina na wo toa so a
1: ema amanaman ahemfo nyina asole sole firi won konya so
0: e tano no amaman mu ahemfo hey ahemfo na ye to asase ba koma nipa nan wo mu nyina wo ho ho no ye ni wo tumfo wo ho no wo manyene no benkum hene no suman kwa hene no han hene wose mama ayifu nyina de ehye inside aye benye nyawo nyina ma eda no ohina woton asase ma ohina bi ton asase e ma nipa miensa o no Germany no mse na na asase a otwa ma asuma shi no aho aba ho ma kodru court ose bo mfanto na me ba oba na osan beton ma nipa ba akoka ho wose wo nyina wa sama no na wo ma ka kire otwa so e
1: wo nyina agye so ka kire wo se
0: na san kofi na agye so ka
1: se ye
0: wo joti se yen
1: wa ye se ya lape
0: wa anopa okuta bible awia okuta bible anumire ayeye nyom enianom
1: ya ya
0: na do ya ye da ye no no wo o ye na ye wo hoda oye oye hoda na hagi hallelujah hallelujah hallelujah hallelujah enya no ye wo so wa nko ba bia ha no ba praises and worship wa wa wo so ne no papra pra so no fie bepa nkunwam wa wo gira wa wo prichi ye ti wo message bebre bai wo kote sisi bebre bai wa fa nko ba bia wo so ha no wo dia ba so so dudu obo modene wo yi wa nko ba bia sori ahomache kotra mama age ho wa nko ba bia aha no waba na wo toaso a
1: wo kase ye esan aba samado
0: wo kase ye no wo nya ba bia mfa nko aha wo kase ye wo di aba samando wo na na wo kase wo si obi nka bi overall boss sofu ba kupe wo ye most high reverend bush prophet doctor and a doctor no mo form fan double double doctor evangelist eda pastor the queen wo mo fa fa sergeant nyina ka ho inspector emu dsp wo fa nko ba bia aha no wa ba na wo toa so a
1: so wo mentane no so
0: afa wo mentane obi wo toa ye yie nyo mentene utu upeja nyumu asodi.